ಕ್ಯಾನ್ ಮಾಹಿತ್ಯಮ್ಮ ಸಾದರ ನಿಮಂತ್ರಣ. ನೇಪಾಲ ಮಾನವ ಧರ್ಮ ಸೇವಾ ಸಮಿತಿ ಜಿಲ್ಲಾ ಶಾಖಾ ಆಶ್ರಮ ದೋಲಖಾಕು ಆಯೋಜನಾಮಾ ಧರ್ಮ ಜಾಗರಣ, ಪಿತೃಮೋಕ್ಷ, ಸತ್ಸಂಗ ಭವನ ನಿರ್ಮಾಣ ರ ದೈವಿಕ ಪ್ರಕೋಪ ವಿಪದ ಕೋಶ ಸ್ಥಾಪನಾಕು ಪಾವನ ಉದ್ದೇಶ ಸಹಿತ ಶ್ರೀಮದ್ ಭಾಗವತ ಮಹಾಪುರಾಣ ಜ್ಞಾನ ಮಹಾಯಜ್ಞಕ್ಕೆ ಭವ್ಯ ಆಯೋಜನಾ ಹುನ ಗಯಿರಹೆಕೊ ಛ. ಯಸ್ ಮಹಾಯಜ್ಞಮಾ ವಿಶಿಷ್ಟ ವಕ್ತಾ ಪ್ರಮುಖ ವಾಚಕ ಪಂಡಿತ ಶ್ರೀ ದಿಲ್ಲೀರಾಮ ಗೌತಮಜೀವಕ ಮುಖಾರವಿಂದಬಾಟ ಸುಮಧುರ ಸಂಗೀತಮಯ ಭಜನ ಕೀರ್ತನ ರ ಕಥಾ ಪ್ರವಚನ ಶ್ರವಣ ಗರಿ ತನ್ ಮನ್ ರ ಧನಕು ಪುಣ್ಯ ಕಮಾವನೆ ಸುವರ್ಣ ಅವಸರ ನಗುಮಾವನುಹೋಸ್. ಕಥಾ ಆರಂಭ ಮಿತಿ ವಿಕ್ರಮ ಸಂವತ್ 2083 ಸಾಲ ಅಶ್ವಿನ 25 ಗತೆ ಐತವಾರ. ಸಂಪನ್ನ ಹುನೆ ಮಿತಿ ವಿಕ್ರಮ ಸಂವತ್ 2083 ಸಾಲ ಕಾರ್ತಿಕ 2 ಗತೆ ಸೋಮವಾರ. ಸಮಯ ದೈನಿಕ ಬಿಹಾನ 7 ಬಜೆದಿ ಸಾಂಜ 6 ಬಜೆಸಮ. ಸ್ಥಾನ ನೇಪಾಲ ಮಾನವ ಧರ್ಮ ಸೇವಾ ಸಮಿತಿ ಉಪಶಾಖಾ ಆಶ್ರಮ ಸುಂದ್ರಾವತಿ. ಥಪ ಜಾನಕಾರಿ ತಥಾ ಕಲಶ ದಾನ ವ್ಯವಸ್ಥಾಪನ ಕಾಗಿ ಸಂಪರ್ಕ 9852445779, 9849924909, 9844994913, 9141969945, 9844446550. आयोजक नेपाल मानव धर्म सेवा समिति जिला शाखा आश्रम दोलखा उपशाखा आश्रम सुन्द्रावती.